ಮಹಾನಗರಕ್ಕೂ ಪ್ರಸ್ತಾವ ದಿನಗಳಿಂದ ದ್ವಿಗುಣಾಟೋತ್ಸವಗಳಾಗಿ ದ್ವಿತೀಯ ಸ್ಥಾನದಲ್ಲಿ ಆಗಿದೆ. ರೆಡ್ ಟ್ರಾಫಿಕ್ ಮಹಿಳೆಯರ ಹರಾಯಕ ಪ್ರಚಾರದ ದ್ವಿಗಂಡಗಳಿಗೆ ಸಂಬಂಧಿ ಧನಿಗಳ ಹಸ್ತಾಂತರಣ ಅಲ್ಲಿನ ಚಾರ್ಜ್ ಬಂದಿರುತ್ತಿ ಸಾರ್ವಜನ ತಾಳ್ಬರ್ತಿಯಾಗಿ ಉಜಾಲ ರೇಡಿಯೋ ನೆಟ್ವರ್ಕ್ ಕಾಠ್ಮಂಡು ಮಾಧ್ಯಮ ವ್ಯವಹರಿಸಿದ ಉಜಾಲ ಆನ್ಲೈನ್ .com ಪಡೆದ ಸುಂದರ ಶರೀರ ಸ್ವಸ್ಥ ರಹನ.